ಯೋಗಿಸಿ. ಅವರು ಇದನ್ನು ಪ್ರೋಟೀನ್ ಶನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಪ್ರೊಡಕ್ಟ್ಸ್ ಕಮ್ ದೇಕ ನತಾ ಸಹರ ಜೇಕಿ ಮಿಲಾ ಐಶಿ ಪಹರ ಕ್ವನ್ಸ್ ಕಿ ಮಿಲಾ ಐಶಿ ಅಫ್ಸರ್ಹಾನ್ ಪ್ಲಾಜಾ ಅಲ್ಬದರ್ ಮಾರ್ಕೆಟ್ ದಿನ ಲವಾಜಿಸಮ್ ಗೋ ಫೈಂಡ್ ದ ಸನಾ ಫ ಮಿಲಾ ಐಶಿ ಕಮ್ ಜೇಕಿ ಸಿ ದ ಖೈರ ಸನಾ ಬರ್ಕಿಯಾನ ಮಹಲ್ ಶಿ ಬಿಸ್ಮಿಲ್ಲಾ ಜನಸ ರಾಮಿಲ್ ಐಶಿ ದಿನ ಲವಾಜಿಸಿ ಪ ಪೀಸ ಬವಶ ಬ ಬಜಾರ್ ಶಿ ಹಮಿಲ್ ಐಶಿ ಸಿ ಅದ ಹವರ್ತ ಲಲ ಶಿ ರೋಡ ಲ ಶಿ ದಿನ ಲವಾಜಿಸಿ ಅದಿಲ್ ಸಿಯಾ ಸಿ ಬನ ದುಕಾನಿ ಅಸಲ ದ ಖಸಿ ಅಗಿನ ಹ ಸೌದು ಕೋ ಖಯ ಶಿ ಶಿ ಪಿಶ ರೋಡಿ ನಿ ದಿ ಖಸಿ ಅಂಶಲ ಐಸಿ ಸಬಬ ಇಫ್ತಿತಾಯ ಸಿ ನೈಸ್ ರಹಬ ಬ್ಯಾಮಿಲ್ ಐಶಿ ದ ಸಿಟಿ ಚಿಕ್ಕಮ್ಮ ತಣ ದೇಖಿನ ಅದ ಖೋಶ ಕೆ ಖದ ದುಕಾನ್ ದಿ ಟಿಕ್ ದೇಸಿ ದ ಟೂಲ್ ಕಿ ಮೇಲೆ ಐಶಿ ನೋಟೆನ್ಷನ್ ಪ್ರೊಡಕ್ಟ್ ಸಿರಫ ನಾಮ್ ಸಿ ಕಮ್ ನೇ ಕೆ ಯಾದ ಲ ರಹೆ ಸಿ ಶಿವರಿ ದಿ ಬ್ಯಾವ ಐ ಚಿಸ್ತಿ ಲಕ ಶಿವರಿ ದಿ ಬ್ಯಾವ ಐ ಐ ಸಿಶಿ ಲಕ ವಿ ಅರ್ಥವಾಯ ಚಿ ಸಮ ಚಕ ಲಗ ವಿ ಸಿ ರೇನ ವನ್ನ ಸಿ ದ್ರಮಾನ್ ವಿ ಖುಶಾಲ ಶಿ ಚಿ ಚಕ ಲಗ ವಿ ಚಕ ಚಕ